0: ಕೊಡಿ, ಎತ್ತಿರಿ ಕೊಡ್ತೀರ ಮತ್ತೆ ಕಾಲಿ
1: ಹೇಗೆ ಚಿಂತೆ ಬನ್ನಿ ಅದೇ
0: ಯಸರಿ ಬಾಲಿ ದಾರಿಮಾ ಬಿಸಾಟಿಕು ಪ್ರಯೋಗಗಳ ಪ್ರಯೋಗ ಉಪಭೋಕ್ತಾ ದುಬೈನೇ ಜೋಖಿಮ ಹುಂಚ ತತ್ಕಾಲ ಬಿಸಾಟಿಲೆ ಕಿರಾ ಮಾರೆ ಪರಿ ಅಂತತ ಮಾರಿ ಜೀವಜಂತು ಮಾಟು ಪಾನಿ ರ ಸಮಗ್ರ ವಾತಾವರಣ ಗಂಭೀರ ಅರ್ಥ ಪುರಾವ ಬಿಸಾಟಿ ಹಾಲೆಕು ಖಾನೆಕುರಿಯ ಖಾತಾ ಹಮಿಲೈ ಗಂಭೀರ ಖರ್ಚ ರೂಪ ಲಾದ ಸಕ್ಷ
1: ಬಿಸಾಟಿಲೆ ಕಿರಾ ಜೋಖಿಮ ಹುಂಚ ಇಕ್ಯಾನ
0: ರಾಸಾಯನಿಕ ಬಿಸಾಟಿ ಪ್ರಯೋಗ ಕರ್ನಿ ರ ಪ್ರಯೋಗ ಗರೆಕು ಫಸಲ ತರಕಾರಿ ಖಾನೆಲೈ ಋಣಟಾ ಲಾಗ್ನೆ ಟಾಉಕು ದುಖ್ನೆ ಮೂರ್ಛಾ ಪರ್ನೆ ಪ್ರಕಾರ ಮಸ್ತುಸುನೆ ರೋಗ ಸಲಾವನೆ ಜಸ್ತಾ ತತ್ಕಾಲೀನ ರ ಕ್ಯಾನ್ಸರ್ ಟ್ಯೂಮರ್ ತಥಾ ಶ್ವಾಸ ಪ್ರಸಾದ ಸಂಬಂಧಿ ದೀರ್ಘಕಾಲೀನ ಸಮಸ್ಯೆ ಅದು ದೇಖಿನ ಸಕ್ತ
1: ಅಲ್ಲಿ ದಾರಿ ಬಿಸಾಟಿ ಪ್ರಯೋಗ ನಮ್ಮ ಮಾರಿನಿ ಹೋಗಿಲ್ಲ ಕೀರ ರಾಕ್ಷ
0: ಆದ ತಪ್ಪ ರಾಸಾಯನಿಕ ಬಿಸಾಟಿಗೂ ಸಕ್ತಾ ಜೈವಿಕ ತಥಾ ಪರಂಪರಾಗತ ಬಿಸಾಟಿಗೂ ಪ್ರಯೋಗ ಗರ್ನ ಸಕಿನ್ಛ यसका धेरै विज्ञहरू छन्। त्यसै त तपाईँ तपाईँको परिवार र उपभोक्ता समेतलाई गम्भीर असर
1: पुर्याउँछ।